0: ಮಲನವರ ನಕೋಗಬಾಯಿ,
1: ರಾಜಾನ ಗೋಗಬಾಯಿ ಮಲನವರ ನಕೋಗಬಾಯಿ,
0: ನಗ ನಗ ನಗ
1: ತಗ ತಗ ತಗ ಬಾಯಿ,
0: ನಗ ನಗ ನಗ ನಗ